ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿ

ಪಾತ್ರಿ ಶಾಂತವೈ ಪ್ರಸಾದ ಗೋವಿಂದೇ ಮುಕಂದೇ ಉದಾರೇ ಪಾರೇ ಹರಿಯಂ ಕರಿಯಂ ನಿರ್ನಾಮೇ ಕಾಮೇ ಪ್ರಜಾಂಗ ಪ್ರಯಾಶಂದ ಚತುರ್ಚಕ್ರ ಕರ್ತಾ ಚತುರ್ಚಕ್ರ ಹರ್ತಾ ಚತುರ್ಚಕ್ರ ದಾನೇ ಚತುರ್ಚಕ್ರ ಜಾನೇ ಚತುರ್ಚಕ್ರವರ್ತಿ ಚತುರ್ಚಕ್ರ ಭರ್ತಿ ಚತುರ್ಚಕ್ರ ಪಾಲೇ ಚತುರ್ಚಕ್ರ ಕಾಲೇ ಚತುರ್ಚಕ್ರ ಪಾಸೇ ಚತುರ್ಚಕ್ರ ವಾಸೇ ಚತುರ್ಚಕ್ರ ಮಾನ್ಯ ಚತುರ್ಚಕ್ರ ದಾನ್ಯ ಚಾದ್ರಿ ಶಾಂತ ನ ಸತ್ರ ನ ಮಿತ್ರ ನ ಪರಮಂ ನ ಪಿತ್ರೇ ನ ಕರ್ಮಂ ನ ಕಾಯ ಜನ್ಮಂ ಅಜಾಯ ನ ಚಿತ್ರ ನ ಮಿತ್ರೇ ಪರೇ ಹೈ ಪವಿತ್ರ ಪರ್ಥಿಸೇ ಅಧಿಸೇ ಅದೃಶ್ಯ ಕೃಷ್ಯ ಭಗವತಿ ಶಾಂತವೇ ಪ್ರಸಾದ ಕಹತೇ ಕೇ ಅಛಜ ದೇಸೈ ಕೇ ಅಭಿಜ ಭೇಸೈ ಕೇ ಅಗಾಂಜ ಕರ್ಮೇ ಕೇ ಅಭಾಂಜ ಪರಮೇ ಕೇ ಅಭಿಜ ಲೋಕೈ ಕೇ ಅದೇತ ಸೋಕೈ ಕೇ ಅವತೂತ ಬರ್ಣೇ ಕೇ ವಿಭೂತ ಕರ್ಣೇ ಕೇ ರಾಜಂ ಪ್ರಭಾ ಹೈ ಕೇ ಧರ್ಮಂ ತುಜಾ ಹೈ ಕೇ ಅಶೋಕ ಬರ್ಣೇ ಕೇ ಸರ್ವಾ ಅಪರ್ಣೇ